ಜೊತೆಗೆ ನೀವು ಸಿಸ್ತಂದು ಕಟ್ಟಲ್ರ ಅನಿ ಫಳ ಫಳ ಸಂಚಳ್ಳು ದೆಂಚಿ ಸ್ವರಾಜ್ಯ ಹೋರಾಟ ನೆಂಚಿ

ಮತ್ತೊಂದು ನಾಡದಿಗೋ ಮನ ಹಕ್ಕಿ ಬಿಡುಗು ಅಲ್ಲೂರಿ. ಎವಡು ನಾನಾ ಭರತ ಜಾತಿನಿ ಕಪ್ಪ ಮಡಿಗಿನ ತುಚ್ಛುಡು, ಎವಡು ಎವಡ ಹೊಗರು ಬಟ್ಟಿನ ಚಲ್ಲ ದೊರಗಾಡೆಪ್ಪಡು, ಬದುಕು ತೆರುಗುಕು ದೇಶ ಮುಚ್ಚಿ ಹಾನಿಸಲುಗಾ ಮಮ್ಮು ನೆಂಚಿ ಪಣ್ಣುಲಡಿಗೆ ಕೊಮ್ಮುಲುಚ್ಚಿನ ದಮ್ಮುಲೆಬಡಿಕೆ ವಚ್ಚರ, ಬದುಕು ಜೀವುಲು ಭಕ್ಕು ಮಂಟೆ ಹುಡುಕು ನೆತ್ತರು ಉಬ್ಬನೈತೆ, ಆ ಚಂದ್ರ ನಿಪ್ಪುಲ ಚಂದ್ರ ಗೊಡ್ಡನಿ ಪಣ್ಣುಗಡತದಿ ಸುಡರ.